ಮೈದಾನ ಹಿಂಡತ ಲಿಖಾ ಮೇಲೆ ತಮಸ್ತಕ ಲೈಯೇ ಕೂಡಾ ಲಾಲಚ ಛಡಿಯೇ ಹೋ ಇಕ ಮನ ಲಖತಿ ಆಯೇ ಫಲ ದೇವೇ ਹੋ ਪਾਈਏ ਦੇਵੇ ਹੀ ਕਰ ਕਮਾਈਏ ਜੇ ਹੋਵੇ ਪੂਰਬ ਲਿਖਿਆ।